0: rä nä wakäiguä ra nawe maita må gwanja ndiå geretie maita maigana we by the way ndä ona andå aingä må no maita merä matatå tarä u nä ndakwä ra harä harä boxi namba ithano hena ngiri ithano kå rä andå igana rä mwe andå 20 nä mahetwo mbeca andå 20 nä mahetwo mbeca ya niä ngwenda å teng'ere kå gwa star 447 hash ni star 447 hash o select box number 5 ugagi select box number 5 hau maundu maku moke wega box yo wagura tigiti umwe no ngere tigiti wa keri na wa gatatu na wa kana na wa gatano yes no ndugakirie tigiti ithano ugikone uguthaka maita matano utariro na ngiri ithano ndugakirie hau asa iyo ni box yaku ya raji ya shiringi ngiri icio ithano twarekane ni kuria gwa star 447 hash ni kuwa star 447 hash okay nuke na raji yaku hau na ihenya riu tukirikiriria ri tondu raji kire hau ri migwenda wihikange hau raji hau lunch iko wapi lunch iko hapo lunch iko hapo lunch iko wapi lunch iko wapi yes yes lunch iko hapo lunch iko hapo yes lunch iko wapi lunch iko hapo yes lunch iko hapo lunch iko hapo lunch iko hapo toya thimu uthiä kå gwa star 447 hash thiä kå gwa star 447 hash å select box number 5 å select box namba ithano agäkorwo nä å renda raji now ndä na nyä mbo igä rä ci haha na ndiä kana nyä mbo ici nä wega nyambe ndä cithake itanathiä kana nä ndigä igä thaka tondå nä ndä enda kwarä ria rä ngä må ndå atinda gå kå na nä ageretie må nyaka wake na ndarä arona kä ndå ke tå igue nyä mbo igä rä ke tå igue nyä mbo igä rä cia Mary Lincoln nawe å korwo wagå ra tigiti å gethana na raji kwendå kara star 447 hash å cagå re box number 5 gå ra tigiti waku wa mbere wa kerä ona wa gatatå tåga nä star 447 hash star 447 hash yes star 447 hash å select box number 5 gå ra tigiti å cio box yo maita matano wone å kä inå kana ngiri ithano thutha wa ndagä ka ithano tå igue nyä mbo igä rä cia Mary Lincoln nä getha njå kä a ngä rä kä rä rie ngwä rä å rä a å gwä ka nä getha tå kä rä kä rie maå ndå magä korwo mecawacawa ya rå rwä tagwo harä a ndagå ire na matukå matanathiathia
1: rä u nä gå kena gå tirä kå boeka twethe mä tambo-inä ya 91.2 FM